0: ಉಪರಕರ್ತಗುಮಾನ
1: ಅಸ್ಥಿರ ಪಗತ ಸಾಧಕಿ ಸರಣ
0: ನಾನಕ ಜಪ ಜಪ ಜೀವೇ ಹರ್ಕೆ ಚರಣ
1: ಮಿಥ್ಯಾ ಶ್ರವಣ ಪರಿ ನಿಂದಾ ಸುನೇ
0: ಮಿಥ್ಯಾ ಸ್ಪರ್ಧರ ಕೋ ಹಿರ
1: ಮಿಥ್ಯಾ ನೇತ್ರ ಪೀಕತ್